0: ಸ್ಕ್ಯಾನ್ ಕೊಡೋ ಜಾಗ ಕರ್ಪಾತಿ ಇರುತ್ತೆ ಅಂದ್ರೆ ಯಾಕೆ ಏಯ್ ಬೈಲ ಎನ್ನ ಕೊನು ಮುಂಗ್ ಮಂಡಕ್ ಮಂಜಾಂ ಕಬ್ಬರ್ ಓರಾನು ಭೂತಿ ಯಾತಾನಿ ಮಿತ್ರುತ್ ಕಬ್ಬರ್ ಗುಡುಂ ಆ ಪ್ರಮುಖ ಪಾಪಾನಿ ಕಾವತ್ ಯಾತಾನೆ ಹೂರ ಯಾತಾನೆ ಹೂರ ಆಕು ಮುಂಗ ಗುಡುಂ ಆ ಪ್ರಮುಖ ತಾನ್ಪೋ ಕನೋ ಸಂಬಿಕೋ ಇಕಿ ಅನು ಪಬಾಸಾನ್ ಕುರಾಂಗ್ ಸಾ ಜಾಂಕಾ aku bisa ngerangsang pucuk ing harga abrumuko ah elok banget iki ingkang dadi untran-untran kabeh purnari dro mamuntun negoro seko kaduan wudu tayo bareng wis taket wudut gendoko ingkang sak merito binubut gedini ah yang mengkona aku percaya wis tetoyen kepaling jawato iki ingkang isi tumbaring bojong sedino wahyu tejomoyo romo duno samun watos menika gendoko ingkang isi wayu tejomaya kulatur nampi Rama Duno
1: marpating angin-angin upayanen